ಸಾಯಿ ಮಾಟ ಬಂಗಾರು ಬಾಟ ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಮುಚ್ಚು ಚೆಡ್ಡ ಪನು ನನ್ನಿಗೆಯ ನಿಮ್ಮ ಈಶ್ವರುಂದು ಕಿಂಚಿನಾಡ ತೆಚ್ಚುಕೊನಿ ಚೆಟುಲಾರ ತೆಲ್ವಿ ಇಂಕಲೆ ನನ್ನಿರು ಸತ್ಯದ ಕಾರು ಭಜನ.

ಸಜ್ಜನ ಮಾನಸನ ಚೇತನ ಕನಕಾಂಬರ ತರಳದ ಮಕುಟ ಕುಂದಲ ಹರಾಜಿದ ಹರೇ ಜನುಜುಳೆ ಹೊಗಡಗ

ಸಜ್ಜನ ಮಾನ ತನಕೇತನ ಕನಕಾಂಬರ ತರಳದ ಮಕುಟ ಕುಂಡಲ ಹರಾಜಿದ ಹಳೆ ಎಲುಜುಳೆ ಹೊಗಡಗ ಸಾಗರ.

ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.